0: நைனோ உரங்களின் மகிமை, ஒவ்வொரு விவசாயியும் செழுமை.
1: ನಾಕುಬಿಟ್ಟ ಜನ ಎಲ್ಲಾಗ ನಮಸ್ಕಾರ. ಇದು ಊಟಿ ಎಫ್ ಎಂ 101.8. ನಂಗ ಜನಾಗೂ ಸಂತೋ ನಂಗ ಊಟಿ ಎಫ್ ಎಂ ದೋಗ 641 ಇಜುಮಣಿಗೆಟ್ಟ ಬೆಟ್ಟದ ಗಮಲು ಬಡುಗುಮಳಿ ಪಾಡಲ್ಗಳು ಕೀರ್ತನ. ಈ ಬಡುಗುಮಳಿ ಪಾಡಲ್ಗಳು ಒಂದೊಂದು ಜನವು ಒಂದೊಂದು ಮಾಕೆಯಾನ ಪಾಡಲ್ಗಳು. ಇದ್ರಲ್ಲಿ ಸಂತೋಷ, ದುಃಖ, ಆನಂದ, ಯೋಸನೆ ಎಲ್ಲ ವಿಧವಾದ ಕಲಂದ ಒಂದು ಕಲವಿಯ ನಂಗ ಜನ ಜನಗೂ ಕೇತುಂದಿದ್ದ. ನಿಂಗ ಆರ್ವವ ಕೇಪ ಈ ಕದೆಯ ನಾ ನಿಂಗಾಗಿ ಪ್ಲೇ ಮಾಡಿನಿ. ಮನಸ್ಸು ಮಾರಿರ ಎನ್ನ ನೆನಪು ಓಡಿರ, ಮಮ್ಮ ನಿನ್ನ ಕಂಡ ಮೇಲತ. ಊನ ಮೈಲುನಿ ಎನ್ನ ನೀ ಗೇನ ಮಾರಿರ, ಏನ ಏಗ್ಯೂ ನಿನ್ನ ಗೇನ ಎನ್ನ ತಿಂದರ.

ಒಂದು ಊನೆ ತೇಡಿ ನಾ ಬಂದಿದೆ. ಏನ ಅಪ್ಪನ ಮಡಿಲುದೋಗಿನ ಹೊರಗಿಲೆ ಈ ಒಲಗವೇ ಎನ್ನ ಕಣ್ಣು ಮುಂದೆ. ಎನ್ನ ಹೆಣ್ಣು ಮುತ್ತ ಎನ್ನಗ ಈ ಒಲಗವೇ. ಎನ್ನ ಹೆಣ್ಣುನ ನಾ ಇಂದು ಎನ್ನ ಕಣ್ಣು ಮಣಿಮಾಕೆ ಕಾತು ಬಂದನೆ. ಕಣ್ಣುಗ ಮಣಿ ವಿಡ ನಂಗ ಬೇರೆನಾಚ ಕಾಪುದೋದು ಅಡ್ದಿಯಾ ಏನ. ಅಪ್ಪ ಹೆಣ್ಣುನ ಗವವ ಏಗುವ ಈ ಕರೆಯ ನಂಗವೂ ಕೇಪೋ.